0: ಶ್ರೀ ಶ್ರೀ ಶ್ರೀ ರಂಗ ರಂಗ ರಂಗಾಚಾರ್ಯಲವಾರಿ ಸಿಂಗಲ್ ನಾದ ಸಂಕೀರ್ತನ ಆದಿತಾಯಂ ಪೂರ್ಣ ಕುಂಭರಾಗಂ
1: ಸೆಬಸ್.

ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನಿಂಬೆತ್ತ ಇವಾಗಿ ನೋಡಿ ಮುಂದು. ಪಡು ಪಡು ಪಡು ಪಡು ಪಡು ಪಡು ಲೇಚಿ ನೆಲಪಡು, ಎಷ್ಟು ಪಡೆದು ಲೇಚಿ ಕಲಪಡು, ಪಡು ಪಡು ಪಡು ಲೇಚಿ ನೆಲಪಡು.